ಪ್ರಣವನೈಮಾ ಕೃಷ್ಣ ಮಧುಬನೈಮಾ ರಾಸಲೀಲಾ ಭಾರಿ ಭಯ ಸಖಿ ಸವೈಮಾ ಮೋರಂ ಕುಟಾ ಹಾತ್ಮಾ ಬಂಶೀ ಸಾರೈ ಸುಗಾಉಣಿ ಬಾಸುರಿ ಕೋ ಧುನೈ ಮಿಠೋ ಮನೈ ರುವಾ